ಇಶಕ್ಕೆ ಮಿನ್ನು ಮಿನ್ನು ಹಾಬಿ, ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲ್ವೋ ರಿಂಗಿಂಗಿನ್ ಜಿಂಜಿನ್ನ ಪಸಿಕ್ಕಿ ಹಲ್ವೋ ಲೀ ಬೂಂಬಾ.